0: ಸೆಪ್ತು ವಿಸ್ಮಾದ ಸಾಲಾಹ ವಿಸ್ಮಾದು ವಿಸ್ಮಾದ್ರಾಹ ವಿಸ್ಮಾದ್ ನೇಹಿದೇ ವಿಸ್ಮಾದೂ ವಿಸ್ಮಾದಿಖೇ ಹಾಜರಾಜು ವೇಖ ವಿಡಾಣ ರೇಹಾ ವಿಸ್ಮಾ ನಾನಕ ಪೂಜನ ಪೂರೇ ಪಾಗ ಮಹಲ್ಲಾ ಪಹಲಾ
1: ಕುದರತ ದಿಸೇ ಕುದರತ ಸುನಿಯೇ ಕುದರತ ಬಹುತ ಸುಖ ಸಾ